0: ಗಣಪತಿ, ನಂದನ ಗಣಪತಿ, ಜ್ಞಾನ ಗಣಪತಿ, ಗಂಭೀರ ಗಣಪತಿ,
1: ಬಾಲ
0: ಗಣಪತಿ,
1: ನಂದನ
0: ಗಣಪತಿ,
1: ಜ್ಞಾನ
0: ಗಣಪತಿ,
1: ಗಂಭೀರ
0: ಗಣಪತಿ.

ಚಿತ್ತಂಬರ ತರಾರುಳುಪಕಾರಿ ಆತ್ಮನಾಭ ಪಾರಿ ದಯ ಪರಿಯಂಬ ಕೃಪೈ ತಂದು ರಕ್ಷಿಯಂಬ ಕೃಪೈ ತಂದು ರಕ್ಷಿಯಂಬ